ಕಿನ ಓಡಾ ಕರುವಲಿ ಗಹಿಲಿ ಹೆಂಗಿಲ್ಲ ಗಹಿಲಿ ಲಂಗಟೇನ ಕಂಗ ಇಂದಲ ಗಹಿಲಿ ಮಗೆ ಅಮ್ಮೋ ಏ ಕಾಲೆ ಮತಗದ ಮೇ ಸಾತ್ತೆ ಮಿನಿಸ್ಸು ಉಡದಿಹ ಉಡ ಬಲಾಗನ ಗಿಲ್ಲ ಗಲ್ಕುಂಬದ ಹತ್ತಿನ ರೆಂಡ.

0: ಕಲಾವ ರಾತ್ರಿ ಆಟಾಯಿ ಹತಲಿ ಹೈ
1: ರುಹು ನಟ ರಾಜರಾಟ ಸಿಂಕಡಗಲಟ www.liveFM.lk
2: FM.lk